ಕನ್ನಡ ವಿನದ ಓ ನರುಡ ಬ್ರಹ್ಮ ಮಾತ ಕೊಲ್ಲು ಗೋದುರ ಕಾಲ ಜ್ಞಾನಂ ಕಲ್ಲಗಾದುರ ವಿನದ ವಿನದ ಓ ನರುಡ ಸಂಪಾದಿಸ್ತೇ ಸಂಪದ ಬನ್ನು.